0: ಸ್ಥಳ ಶ್ಯಾಮನಗರ್ ಗುರುದ್ವಾರ ರೋಡ್ ತಿಲಿಬಾಂಧ ರಾಯ್ಪುರ್.
1: ದೋಸ್ತೋ, ಜಿಂದಗಿ ಮೇ ಜಾನ್ಕಾರಿ ಜರೂರಿ ಹೈ, ಲೇಕಿನ್ ಉಸ್ಸೆ ಭಿ ಜ್ಯಾದಾ ಜರೂರಿ ಹೈ ಮುಸ್ಕುರಾತೆ ರಹನಾ, ಸೀಖತೆ ರಹನಾ ಔರ್ ಅಪ್ನೆ ಆಸ್ ಪಾಸ್ ಹೋ ರಹೆ ಅಚ್ಛೆ ಬದಲಾವೋ ಸೆ ಜುಡೆ ರಹನಾ. ತೋ ಚಲಿಯೆ, ಅಬ್ ವಕ್ತ ಹೋ ಚಲಾ ಹೈ ಆಪ್ಸೆ ವಿದಾ ಲೇನೆ ಕಾ. ಫಿರ್ ಮಿಲೆಂಗೆ ನಯಿ ಬಾತೋ ಔರ್ ನಯಿ ಉಮಂಗೋ ಕೆ ಸಾಥ್. ಅಬ್ ಆಪ್ ಲೀಜಿಯೆ ಇಸ್ ಮಧುರ್ ಗೀತ ಕಾ ಆನಂದ್ ಔರ್ ಅಪ್ನೆ ರೇಡಿಯೋ ಸಾಥಿ ಅಂಕುರ್ ಶುಕ್ಲ ಕೋ ದೀಜಿಯೆ ಇಜಾಜತ್. ನಮಸ್ಕಾರ್.